ಕಿರ್ ನೋಡನಿಯಾ ಲಹಕಿ ಮೃದಂಗ ಧನಕ ಸತ್ ಸತ್ ಸತ್ ಸತ್ ನಗಿನ ದೇ ಸದೇ ಸಗನ್ ನದಾದ ಕಿತ್ ಸತ್ ಸತ್ ಸತ್ ಸಗನ್ ಸಚಿ ಸಟ್ ಸಗನ್ ಕಾ ಸಗನ್ ಕಾ ಕಿತ್ ಸಚಿ ಸಟ್ ಸಗನ್ ಕಾ ಜೀ ಸಗನ್ ನದಾ ಸಾಧಾ ಕಿತ್ ಸಟ್ ಸಗನ್ ಕಾ ಸಾಧಗನ್ ಕಾ ಮಾನ ಗೈ ರಾಧಾ ಮಾನ ಗೈ ರಾಧಾ ಮಾನ ಗೈ ರಾಧಾ।